ಪರಿಸರ ಪ್ರಾಣಿ ಪೌಣ ವೇಗಾರ ರಂಗಿ ಹನ್ಸವಾರ್ಯ ಕೋಟೆ ಮಂಟಪ ಮಾಡಿ ಲಾಯಿ ಬೈಠಿ ಕರ್ ಪಸಾರ್ಯ ಕಿ ಕಲ್ಮನ್ ಪಾಂದಿ ಹರ ಪೂಜನ ಹರಿ ಹಾರ್ಯ ಕರ್ ಪರಮೇಶ್ ಕಾಯ ವಿಕ್ ಮಹಲ್ ತುಮರನ್ ಸಾರ್ಯ.